ಕಾಣಿಸಿ ಹುಲಿಯ ಬದಲ ಗಯಿ ಜದನಾ ಸೆ ಆಯಿ ಘರ ಕೀ ಹುಲಿಯ ಬದಲ ಗಯಿ ಲಡಕಾ ಔರ್ ಬಿಟ್ಟಿಯನ್ ಕಾ ಐಸಿ ಅಕಲ್.